0: ಆರೋಗ್ಯಕ್ಕೆ ಟ್ರಸ್ಟ್.
1: ಹೃದಯರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಾಕ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಬುವನ್ನ 0773 273 574.
2: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತಿಯ ಅಗನಾ ಆಯೋಜನೆಯಾಗ ದನ್ ಮಮತನ್ನ 0111 637 1250.
3: ಆಯುರ್ವೇದ ಔಷಧ ಸಾರೆಯ ಜಾತ್ಯಂತರ ತಾಕ್ಷಣಿಕ ಸಕಸ ಒಬ್ಬ ವ್ಯಕ್ತಿಯ ಜನತ್ ಪಿಂಪಲ್ ಔಟ್ ಪಿಂಪಲ್ ವಲಟ ಸಿಂಪಲ್
4: SLT Mobitel Fiber ಏಕ ಗೆದರಮ ಫಿಟ್ ಕರನ್ನ ಒಕ್ಕುಮ ಡಿವೈಸಸ್ ಕನೆಕ್ಟ್ ಕರನ್ನ ಗೇಮಿಂಗ್ ವರ್ಲ್ಡ್ ಲೋ ಲೇಟೆನ್ಸಿ ಫಾಸ್ಟ್ ಅಂಡ್ ಸ್ಟೇಬಲ್ ಅನ್ಲಿಮಿಟೆಡ್ ತೋರಗನ್ನ ಪ್ಯಾಕೇಜ್ ರಸಕ್ SLT Mobitel Fiber.
5: ಬೈಸಿಕಲ್ ಗನ್ನ ಕೋಮದ ಮೂಲಿಕ ಲೀಸಿಂಗ್ ಮೊದಲತ್ ವೆಡಿ ವೇಲಾ
6: ಬಾಯ್ ವೆನ್ನ ಪಾ ವೆಡಿ ವನು ಲೀಸಿಂಗ್ ಬರ ಸಹಲ್ಲು ಕರನ್ನ KD Rice ಅಪಿ ದೇನವ ವಿಶೇಷ ಸಹನೆಯಕ್ ತವ KD Rice ಲೀಡರ್ 125 ಬೈಕ್ ಏಕಟ ಡಿಸ್ಕೌಂಟ್ ಏಕ ಲಕ್ಷಯಕ್ ಕಥಾ ಕರನ್ನ 0777 406 43 97.
7: ಡಾಮ್ರೋ ಫೋಮ್ ಮೆಟ್ಟ ಸದಹಾ ಸಿಎಟ 15 ಕವಾಟಂ ಇಹಲ ಪ್ರಮಿತಿಯಕಿನ್ ಯು ದಿಗು ಕಲ್ಪವತಿನ ಫೋಮ್ ಮೆಟ್ಟ ದಿವೈನಪುರ ಡಾಮ್ರೋ ಪ್ರದರ್ಶನಾಗಾರವಲಿ
8: ඔබට ළඟම පිහිටි ජාතික ඉදිරිකිරීමේ බැංකු ශාඛාවට පැමිණ ඔබගේ ගිණුමට අදාළ තොරතුරු ජාතික හැඳුනුම්පත් අංකය සහ ස්ථිර තැපැල් ලිපිනය ස්ථාවර ජංගම දුරකථන අංක විද්‍යුත් තැපැල් ලිපිනය ආදී සම්බන්ධ කරගැනීමේ තොරතුරු නිවැරදිද යන්න තහවුරු කරගන්න ඔබට ගුණාත්මක හා සුරක්ෂිත බැංකු සේවාවක් ලබා දීමට අපට මගින් හැකියාව ලැබෙනු ඇත.

0: ಇದ ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಮಿಯನ್ ಟೈಮಿರುವ 11th ಬೋನಸ್ ಪ್ರತಿ ಲಾಭ ಅಗಯ ರುಪಿಯಲ್ ಕೋಟಿ 1460 ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮವಕಮಿನ್
1: ಹೃದಯರೋಗ ಸ್ನಾಯುರೋಗ ಆರ್ಥರೈಟಿಸ್ ಅತುಲು ಒಬ್ಬಟ ತಿಬಿನ ಓನೇಮ ರೋಗಿಯಾಕ ನಿಟ್ಟಾವಟವ ಸುವಕರಗಾನ ಸಿವನಗಲ ಕಮಲ್ ಬಂದುಲ ವಿದಮಾತ ಹಮುವನ್ನ ಆಯುಮ ಆಯುರ್ವೇದ ರೋಹಲ ಬೋಗ ಹಹಂದಿಯ ಕಿರೆ ಬಂಗಾರ ಸಿವನಗಲ ಬಿಂದು ಐ ಹತ್ಸೆ ಹತ್ತೆ ಹತಾಯ ತುಂಸಿ ಐ ನವಸಿಯ ಹತಲಿಹ
2: ಕಿರಿ ತೇ ಸೀನಿ ಎಕ ಪ್ಯಾಕ್ಕೇಕೇನ ಸರ್ ಕೆಡುವ ದೆಮ್ಮ ಕಲವಂಕರ ವಿನಾಡಿಯಂ ಹರಿ ಪದಮಟ ಟೀ ಏಕ ರೆಡಿ
3: ಮತ್ತೆ 3-in-1 ಪ್ಯಾಕ್ ದಕ ದುನ ಬ್ಯಾಗ್ ಕೀ ತಿಯಾಗನಕ ವಡಿನವ
2: ಐ ಕೆದರ ಟಾಪಿಸ್ ಅಕಟ ಗ್ರಾಮ್ 400 ಪ್ಯಾಕ್ ಕ ತಿನೋನಿ ಸರ್
4: ರತ್ತಿ 3-in-1 ತವಸ ಅತರ ತುರೇ ಬುನ ಕಿರಿತಿ
5: ಇಂಡಿಯನ್ ಟೇಸ್ಟ್ ಎಕಟ ಶ್ರೀಲಂಕನ್ ರಸಮವನ ಮಾತರ ಫ್ರೀಲನ್ ಹೆಲ ಮಸಾಲಾ ಗ್ರೀನ್ ರೆಡ್ ಬ್ಲಾಕ್ ಒಬತ್ ಕೆಮತಿ ರಸೇಕಿನ ರಸ ಬಲನ್ನ ಮಾತರ ಫ್ರೀಲನ್ ಹೆಲ ಮಸಾಲಾ

ಮಂದಾರಂ ರಾತ್ರಿಯಟ ಮಗೆ ಆದರೆ ಮೇವಿದಿಯರಿಕೆ ಅನ್ನ ಆಗಿರಿನ್ನ ಅದೆ ಅಹಂಗಿನ್ನ ಒಯ ಅಹಂಗಿನ್ನವನ ಮಟ ಮಂದಾರಂ ರಾತ್ರಿ ಎಮ ಲಸ್ಸನ ಪನಿವಿದೆ ಆಗ್ತೇ ಅನ್ನ ಅಕೀಕರು ಕವಿಹಿತೆ ಐತಿ ಕಾರ್ಯಾಲವೆ ನದಿ ಹೆಮಗೆ ಅನ್ನೆ ಅಹಸ ಸಸಲವ ಪೊಲವ ನಿಸಲವ ಇನ್ನೆ ಕವದ ಹರಿ ಮಹಾ ವ್ಯಸ್ಸಕ್ಕಿನ್ನೆಕತು ಎನ್ನಾಯ್ ಬಹೋ ಕಲಾಕ್ ನೊಂದುಟು ನುಂಬುವ ಹಮುವೀಮತ್ ಏ ವಗೆ ವಿಶ್ವೀಯನೀಯ ಮೆಯಾಕ್ ನುಂಬೇರುವ ದಾಕಿನ್ನಟ ಪೆರಂ ಪುರನ ಮಗೆ ಹಿತ ಹರಿಯಟ ಸತ್ಯ ಸ್ವಯಾನ ವಂದನಾ ಕರುವೆಕ್ ವಗೆ ಏ ಅಸ್ದಿಕ ಪತುಲೆ ಲಿಯವಿಯ ತಿನಿಹನ ಭಾಷಾವ ಕಿಯವನ್ನತ್ ನುಂಬು ತುರುಳೆ ಏ ಆದರಣೀಯ ಹಾದ್ವಸಿನ್ ತೆಮೆನ್ನತ್ ಲಬನವನ ಜೀವಿತ ಸಿಯುಲುಮ ಅನಿತ್ಯ ದೇವಾ ಅಸ್ಸಿ ಮಮ ದೆಕಪು ಏಕಮ ಸದಾಕಾಲಿಕ ಸತ್ಯ ನುಂಬ ವಿತರಕ್ವೇವಿ ಓ ಎಹಮ ವೇವೇ

ಕೈದ ತರಂಗಕ್ಕ ಕಾಲೆ ಆಗ್ತಿಸಿ ಮಾಮ ಹೀನೆ ಅಕ್ವಗೆ ಆದರೆ ಅಕ್ವೇನೋ ಏ ಥಮದಾಮ ಮಟ ಹೂ ಹಮೋನೆ ಹೀನೆಂಗ್ ವಿತರಾಯ್ ಹೆಬ್ಬೆ ವಾಕ್ವೆನ್ನ ಕವದಾದ ಮಂಗ್ ಪಾಪೋ.